0: ಸೌಂಡ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋ ರ ಭರ್ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕ ಬ್ರಾಂಡ್, 25 ವರ್ಷಕ್ಕೆ ವಿಶ್ವಾಸ ಗತಿ ಸಾಪಾರ, 1 GBPS ಸಮ್ಮಕ ಪ್ಯಾಕೇಜ್ ಬಹಾರ, ಸ್ಟ್ರೀಮಿಂಗ, ಗೇಮಿಂಗ, ಕಾಮ ಹೋಸಿಯಾ ರೈಲೋ, ಜಾ ಸುಕೆ ಜಾ, ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಕ ಸಾಥಮಾ, ಹಿಜೋ ಆಜ ಭೋಲಿ ಹಾಮಿ ಛೌ ತಪಾಯಕ ಬಾಟೋಮಾ, ಚಿಟೋ ಭರ್ಪರ್ದು ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಕು ಪೈಲ ರೋಜಾಯ.
2: ತ್ರಿವಿ ಶಿಕ್ಷಣ ಅಸ್ಪತಾಲ್ ಟೀಚಿಂಗ್ ಹಾಸ್ಪಿಟಲ್ ಮಹಾರಾಜಗಂಜ್ ಕಾಠಮಂಡೌ ಕಾ ವರಿಷ್ಠ ಶುಗರ್ ಥೈರಾಯ್ಡ್ ತಥಾ ಹಾರ್ಮೋನ್ ರೋಗ ವಿಶೇಷಜ್ಞ ಡಾಕ್ಟರ್ ನರೇಶ್ ಪರಾಜುಲಿ ಅಬ ಪೋಖರಾಮಾ. ಉಪಚಾರ ಹುನೆ ಸಮಸ್ಯಾಹರು ಶುಗರ್ ಕೋ ಸಮಸ್ಯಾ, ಗರ್ಭಕಾಲೀನ ಮಧುಮೇಹ, ಥೈರಾಯ್ಡ್ ಹಾರ್ಮೋನ್ ಕೋ ಗಡಬಡಿ ಹುನೆ, ನಿಸಂತಾನಪನ್, ಮಹಿನಾವಾರಿ ಗಡಬಡಿ, ಯೋನಿಚ್ಛಾಮಾ ಕಮಿ ಹುನೆ, ಮಹಿಳಾ ಕೋ ಶರೀರ ಮಾ ಅನಾವಶ್ಯಕ ರೌ ಆಉನೆ, ಕಮ್ ಉಮೇರ್ ಮೇ ಪ್ರೆಷರ್ ಮೋಟುಪನ್ ಕೊಲೆಸ್ಟ್ರೋಲ್ ಬಢ್ನೆ, ಉಮೇರ್ ಅನುಸಾರ ಶರೀರ ಕೋ ಉಚಾಯಿ ನಬಡಿ, ಉಡ್ಕೋ ಹುನೆ ವಾ ಧೇರೈ ಅಗ್ಲೋ ಹುನೆ. ಬಿರಾಮಿ ಜಾಂಚ ಏಹಿ ಅಸಾರ 20 ಗತೆ ಶನಿವಾರ ಬಿಹಾನ 9 ಬಜೆ ದೇಖಿ ದಿವಸೋ 3 ಬಜೆ ಸಮ್ಮ. ಸಂಪರ್ಕ ಪರಿಚಿತ ಮೆಡಿಕಲ್ ಹಾಲ್ ಪ್ರಾಲಿ, ಪರಿಚಿತ ಸ್ವಾಸ್ಥ್ಯ ಕ್ಲಿನಿಕ್, ಪೋಖರಾ 4 ಗೈರಾಪಾಟನ್ ಪಾಲಿಕೆ ಚೌಕ್. ಸಂಪರ್ಕ 98434-0329, 98028-59321, 061-581-71.
3: दैनिक 1 रुपया भन्दा कममै 2,30,000 सम्मको आर्थिक सुरक्षा. हजुर, ई सेवाले ल्याएको छ ई सेवा केयर प्याकेज, जसमा विभिन्न स्वास्थ्य सेवा, फिटनेस, क्लिनिकहरूमा 30% सम्मको छुट, साथै ₹2,30,000 सम्मको दुर्घटना र अस्पताल भर्नामा बीमा पनि पाउनुहुनेछ. आजै ई सेवा एप भित्र रहेको ई सेवा केयर प्याकेज खरिद गरी विभिन्न फाइदाहरूको लाभ लिनुहोस्.

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಹೋಮ್ ಕೇರ್ ಸೇವಾ, ಹೋಮ್ ಕೇರ್ ಸೇವಾ.
2: ಹೆಲೋ ಹೋಮ್ ಕೇರ್ ಡಾಕ್ಟರ್ ನರ್ಸ್ ಕೇರ್ ಗಿವರ್ ಕೋ ಸೇವಾ ಆಯೋ ಘರ್ ಘರ್
1: ಕೆ ಹಜುರ್ ಕೋ ಘರ್ ಮಾ ವೃದ್ಧ ಆಮಾ ಬುಬಾ ಬಾಜೆ ಬಜೈ ದೀರ್ಘಕಾಲೀನ ರೋಗ ಬಿಮಾರೀ ವಾ ಅಪಾಂಗತಾ ಭಯಕಾ ಪರಿವಾರ ಕಾ ಸದಸ್ಯಲೈ ವಿಶೇಷ ಹೇರ್ಚಾ ಚಾಹಿಂಛ ರ ಆಫ್ನೋ ಪೇಶಾ ವ್ಯವಸಾಯ ರ ಬಾಧ್ಯತಾಲೆ ಪರಿವಾರಜನಲೈ ಪರ್ಯಾಪ್ತ ವಿಶೇಷ ಹೇರ್ಚಾ ರ ಸಮಯ ದಿನ ಮಿಲಿರಹೆಕೋ ಛೈನ.
2: ಹಾಮ್ರಾ ದಕ್ಷ ಏವಂ ಅನುಭವಿ ನರ್ಸ್ ಕೇರ್ ಗಿವರ್ ರ ಡಾಕ್ಟರ್ ಹರುಲೆ ಘರೈ ಮಾ ಪ್ರದಾನ ಗರ್ನೆ ವಿವಿಧ ಸ್ವಾಸ್ಥ್ಯ ಸೇವಾಲೆ ಸೇವಾಗ್ರಾಹಿ ರ ಪರಿವಾರಜನಲೈ ಶಾಂತಿ ರ ನಿಶ್ಚಿಂತತಾ ಪ್ರದಾನ ಗರ್ದಛ.
1: ಹಾಮ್ರಾ ಸೇವಾಹರು ವೃದ್ಧ ಬುಬಾ ಆಮಾಕು ನರ್ಸಿಂಗ್ ಹೇರ್ಚಾಹ,
2: ಅಲ್ಪಕಾಲೀನ ದೀರ್ಘಕಾಲೀನ ನರ್ಸಿಂಗ್ ಹೇರ್ಚಾಹ,
1: ಸುತ್ಕೇರಿ ನವಜಾತ ಶಿಶುಕೋ ಹೇರ್ಚಾಹ,
2: ಕ್ಯಾನ್ಸರ್ ಸರ್ಜರಿ ರಾಹತ್ಕಾರಿ ಹೇರ್ಚಾಹ,
1: ಕೇರ್ ಗಿವರ್ ಹೇರ್ಚಾಹ ಕರ್ತಾ ಘರೆಲು ಸೇವಾ,
2: ಡಾಕ್ಟರ್ ಲ್ಯಾಬ್ ಸೇವಾ,
1: ಔಷಧಿ ಡೆಲಿವರಿ ಸೇವಾ,
2: ಉಪಕರಣ ಬಹಾಲ್ ಸೇವಾ. ತಪಾಯಿಕು ನಿರಂತರ ಸಾತ್ರ ಸೇವಾಮಾ ಹೆಲೋ ಹೋಮ್ ಕೇರ್ ಪರಿವಾರ ಜಸ್ತೈ ಹೇರ್ಚಾಹಮಾ. ಹೆಲೋ ಹೋಮ್ ಕೇರ್ ಸಿಂಗಲಢುಂಗಾ ಪೋಖರಾ ನಿಬಾಗಲ್ಲಿ ರ ಬುಡಿ ಬಜಾರ. ಫೋನ್ 061-411-777, ಮೊಬೈಲ್ 98569-2277.
3: सर्वाधिक बिक्री हुने ह्युन्डई गाडीको शोरूम पोखरामा, अन्तर्राष्ट्रिय स्तर तथा पोखराको प्रतिष्ठित लक्ष्मी ग्रुप द्वारा सञ्चालित शोरूम, सेल्स सर्भिस स्पेयर पार्ट सबैको सेवा सहित एलआई मोटर्स. विस्तृत जानकारीको लागि एलआई मोटर्स बुद्ध चोक पोखरा, फोन नम्बर 061-527-426, 537-526.

0: ಸೌಂಡ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: 93.4 ಓಎಸ್ಆರ್ ಡಿಜಿಟಲ್ ಎಂಟರ್ಟೈನಿಂಗ್ ದ ನೇಷನ್.